कुंडली करगा हरि विठ्ठल सद्गुरु ज्ञानेश्वर तुकाराम महाराज की जय जय जय रघुवीर समर्थ यस्य स्मरण मात्रेण जन्म संसार बंधनात् विमुच्यते नमस्तस्मै विष्णवे प्रभ विष्णवे शांताकारं भुजगशयनं पद्मनाभं सुरेशं विश्वाधारं गगन सदृशं मेघवर्णं शुभांगं लक्ष्मीकांतं कमलनयनं योगिभिर्ध्यानगम्यं वंदे विष्णुं भवभयहरं सर्वलोकैकनाथं यं ब्रह्मा वरुणेन्द्र रुद्रमरुतस्तु नुवन्ति दिव्यैस्तवैर् वेदैस्साङ्गपदक्रमोपनिषदैर्गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं विदुस्वासुरगणा देवाय तस्मै नमः ॐ नमो भगवते श्रीवासुदेवाय ॐ नमः शिवाय ॐ नमो भगवते श्रीवासुदेवाय ॐ नमः शिवाय ॐ नमो भगवते श्रीवासुदेवाय ॐ विश्वं विष्णुर्वषट्कारो भूतभव्यभवत्प्रभुः भूतकृद्भूतहृद्भावो भूतात्मा भूतभावनः भूतात्मा परमात्मा च मुक्तानां परमागतिः अव्ययः पुरुषः साक्षी क्षेत्रज्ञो क्षरैव च योगो योगविदान्येता प्रधानपुरुषेश्वरः नारसिंहवपुः श्रीमान् केशवः पुरुषोत्तमः सर्वशर्वशिवस्थानुर्भूतादिरनिधिर्व्ययः सम्भवो भावनो भर्ता प्रभवः प्रभुरीश्वरः स्वयम्भूशम्भुरादित्यः पुष्कराक्षो महासनः अनादिनिधनो धाता विधाता धातुरुत्तमः अप्रमेयो ऋषिकेशः पद्मनाभोमरप्रभुः विश्वकर्मा मनुस्त्वष्टा स्थरिष्ठस्थविरो ध्रुवः अग्राह्यः शाश्वतः कृष्णो लोहिताक्षप्रतर्दनः प्रभूतस्तृकुब्धाम् पवित्रम् मङ्गलम् परम् ईशानप्राणदप्राणो ज्येष्ठश्रेष्ठ प्रजापतिः हिरण्यगर्भो भूगर्भो माधवो मधुसूदनः ईश्वरो विक्रमी धन्वी मेधावी विक्रमक्रमः अनुत्तमो दुराधर्षः कृतज्ञः कृतिरात्मवान् सुरेशः शरणम् शरम विश्वरेता प्रजाभवः अहः संवत्सरो व्यालः प्रत्ययः सर्वदर्शनः अजः सर्वेश्वरः सिद्धः सिद्धिः सर्वादिरच्युतः वृषाकपिरमीयात्मा सर्वयोगविनिसृतः वसुर्वसुमनः सत्यः समात्मा संमितः समः अमोहः पुण्डरीकाक्षो वृषकर्मा वृषाकृतिः रुद्रो बहुशिरा बभ्रुर्विश्वयो निःशुचिश्रवाः अमृतः शाश्वतस्थाणुर्वरारोहो महातपाः सर्वगः सर्वविद्भानुर्विश्वक्सेनो जनार्दनः वेदो वेदविदव्यङ्गो वेदाङ्गो वेदवित्कविः लोकाध्यक्षः सुराध्यक्षो धर्माध्यक्षः कृताकृतः चतुरात्मा चतुर्व्यूहश्चतुर्दंष्ट्रश्चतुर्भुजः भ्राजिष्णुर्भोजनम् भोक्ता सहिष्णुर्जगदादियः अनघो विजयो जेता विश्वयो निः पुनर्वसुः उपेन्द्रो वामनः प्रांशुरमोघशुचिरुर्जितः अतीन्द्रः सङ्ग्रहः सर्गो धृतात्मा नियमो यमः वेद्यो वैद्यः सदा योगी वीरः माधवो मधुः अतीन्द्रियो महामायो महोत्साहो महाबलः महाबुद्धिर्महावीर्यो महाशक्तिर्महाद्युतिः अनिर्देश्यवपुः श्रीमान् मेयात्मा महादृधृक् महेश्वासो महीभर्ता श्रीनिवासः सताङ्गतिः अनिरुद्धः सुरानन्दो गोविन्दो गोविदाम्पतिः मरीचिर्दमनोहंसः सुपर्णो भुजगोत्तमः हिरण्यनाभः सुतपाः पद्मनाभः प्रजापतिः अमृत्युः सर्वदृक्सिंहः सन्धाता सन्धिमान् स्थिरः अजो दुर्मर्षणः शास्ता विश्रुतात्मा सुरार्यः गुरुर्गुरुतमो धामः सत्यः सत्यपराक्रमः निमिषो निमिषस्रगिरी वाचस्पतिरुदारधेः अग्रणिर्ग्रामणि श्रीमान् न्यायो नीता समीरणः सहस्रमूर्धा विश्वात्मा सहस्राक्षः सहस्रपात् आवर्तनो निवृत्तात्मा संवृतः सम्प्रमर्दनः अहः संवर्तको वह्निरनिलो धरणीधरः सुप्रसाद प्रसन्नात्मा विश्वभुग्भिः सत्कर्ता सत्कृतः साधुर्जह्नुर्नारायणो नरः असङ्ख्येयो प्रमेयात्मा विशिष्टः शिष्टकृच्छुचिः सिद्धार्थः सिद्धसङ्कल्पः सिद्धिदः सिद्धिसाधनः वृषा हि वृषभो विष्णुर्वृषपर्वा वृषोदरः वर्धनो वर्धमानश्च विविक्तश्रुतिसागरः सुभुजो दुर्धरो वाङ्मी महेन्द्रो वसुदो वसुः
ನೈಕರೂಪೋ ಬೃಹದ್ರೂಪಶ್ಚಿಪಿವಿಷ್ಟ ಪ್ರಕಾಶನಃ ಓಜಸ್ತೇಜೋ ದ್ಯುತಿಧರ ಪ್ರಕಾಶಾತ್ಮ ಪ್ರತಾಪನಃ ವೃದ್ಧಸ್ಪಷ್ಟಾಕ್ಷರೋ ಮಂತ್ರಶ್ಚಂದ್ರಾಂಶುರುಭಾಸ್ಕರ ದ್ಯುತಿಃ ಅಮೃತಾಂಶೂದ್ಭವೋ ಭಾನುಶಶಬಿಂದು ಸುರೇಶ್ವರಃ ಔಷಧಂ ಜಗತಸ್ಯೇತು ಸತ್ಯಧರ್ಮ ಪರಾಕ್ರಮಃ ಭೂತಭವ್ಯ ಭವನ್ನಾಥ ಪವನಃ ಪಾವನೋ ನಲಃ ಕಾಮಃ ಕಾಮಕೃತ್ಕಾಂತಃ ಕಾಮಃ ಕಾಮಪ್ರದ ಪ್ರಭುಃ ಯುವಾದಿಕೃದ್ಯುವಾವರತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರಜಿದನಂತಜಿತ್ ಇಷ್ಟೋ ವಿಶಿಷ್ಟಶಿಷ್ಟೇಷ್ಟಶ್ಚ ಖಂಡೇನೌಷೋಷಃ ಕ್ರೋಧಃ ಕ್ರೋಧಕೃತ್ಕರ್ತಾ ವಿಶ್ವಬಾಹುರುಮಹೀಧರಃ ಅಚ್ಯುತಃ ಪ್ರಥಿತಃ ಪ್ರಾಣ ಪ್ರಾಣದೋ ವಾಸವಾನುಜಃ ಅಪಾಂ ನಿಧಿರಧಿಷ್ಠಾನಮಪ್ರಮತ್ತ ಪ್ರತಿಷ್ಠಿತಃ ಸ್ಕಂದ ಸ್ಕಂದ ಧರೋಧುರ್ಯೋ ವರದೋ ವಾಯುವಾಹನಃ ವಾಸುದೇವೋ ಬೃಹದ್ಭಾನುರಾದಿದೇವ ಪುರಂದರಃ ಅಶೋಕಸ್ತಾರಣಸ್ತಾರಶೂರಶೌರೀರಿಜನೀಶ್ವರಃ ಅನುಕೂಲಶತಾವರತಃ ಪದ್ಮೀ ಪದ್ಮನಿಹೇಕ್ಷಣಃ ಪದ್ಮನಾಭೋರವಿಂದಾಕ್ಷಃ ಪದ್ಮಗರ್ಭಶರೀರಭೃತ್ ಮಹರ್ಧಿರ್ವೃದ್ಧೋ ವೃದ್ಧಾತ್ಮಾ ಮಹಾಕ್ಷೋ ಗರುಡಧ್ವಜಃ ಅತುಲಶ್ಶರಭೋ ಭೀಮಃ ಸಮಯಜ್ಞೋ ಹರಿರ್ಹರಿಃ ಸರ್ವಲಕ್ಷಣಲಕ್ಷಣ್ಯೋ ಲಕ್ಷ್ಮೀವಾನ್ ಸಮಿತಿಂಜಯಃ ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರುದಾಮೋದರಃ ಸಹ ಮಹೀಧರೋ ಮಹಾಭಾಗೋ ವೇಗವಾನಮಿತಾಶನಃ ಉದ್ಭವಕ್ಷೋಭಣೋ ದೇವಶ್ರೀಗರ್ಭ ಪರಮೇಶ್ವರಃ ಕರಣಂ ಕಾರಣಂ ಕರ್ತಾ ವಿಕರ್ತಾ ಗಹನೋ ಗುಹಃ ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನ ಸ್ಥಾನದೋ ಧ್ರುವಃ ಪರರಥಿಃ ಪರಮಸ್ಪಷ್ಟಸ್ತುಷ್ಟಃ ಪುಷ್ಟಶುಭೇಕ್ಷಣಃ ರಾಮೋ ವಿರಾಮೋ ವಿರಜೋ ಮಾರ್ಗೋ ನೇಯೋ ನಯೋ ನಯಃ ವೀರಶಕ್ತಿಮತಾಂ ಶ್ರೇಷ್ಠೋ ಧರ್ಮೋ ಧರ್ಮವಿದುತ್ತಮಃ ವೈಕುಂಠಃ ಪುರುಷ ಪ್ರಾಣ ಪ್ರಾಣುವ ಪ್ರಣವ ಪ್ರಥುಃ ಹಿರಣ್ಯಗರ್ಭಶತ್ರುಘ್ನೋ ವ್ಯಾಪ್ತೋ ವಾಯುರಧೋಕ್ಷಜಃ ಋತುಸುದರ್ಶನಃ ಕಾಲಃ ಪರಮೇಷ್ಠೀ ಪರಿಗ್ರಹಃ ಉಗ್ರ ಸಂವತ್ಸರೋ ದಕ್ಷೋ ವಿಶ್ರಾಮೋ ವಿಶ್ವದಕ್ಷಿಣಃ ವಿಸ್ತಾರಸ್ಥಾವರಸ್ಥಾಣು ಪ್ರಮಾಣಂ ಬೀಜಮವ್ಯಂ ಅರ್ಥೋನರ್ಥೋ ಮಹಾಕೋಶೋ ಮಹಾಭೋಗೋ ಮಹಾಧನಃ ಅನಿರ್ವಿಣ್ಣಸ್ಥವಿಷ್ಠೋ ಭೂರ್ಧರ್ಮಯೂಪೋ ಮಹಾಮಖಃ ನಕ್ಷತ್ರನೇಮಿರ್ನಕ್ಷತ್ರೀ ಕ್ಷಮಕ್ಷಾಮಃ ಸಮೀಹನಃ ಯಜ್ಞೈಜ್ಯೋ ಮಹೇಜ್ಯಶ್ಚ ಪ್ರತುಸ್ಸಪ್ರಂಸತಾಂಗತಿಃ ಸರ್ವದರ್ಶೀ ವಿಮುಕ್ತಾತ್ಮಾ ಸರ್ವಜ್ಞೋ ಜ್ಞಾನಮುತ್ತಮಂ ಸುಮೃತಸ್ಸು ಮುಖಸ್ಸೂಕ್ಷ್ಮಸ್ಸು ಘೋಷಸ್ಸು ಕದಸ್ಸುಹೃತ್ ಮನೋಹರೋ ಜಿತಕ್ರೋಧೋ ವೀರಬಾಹುರ್ವಿದಾರಣಃ ಸ್ವಾಪನಸ್ವಶೋ ವ್ಯಾಪೀ ನೈಕಾತ್ಮಾ ನೈಕಕರ್ಮಕೃತ್ ವತ್ಸರೋ ವತ್ಸಲೋ ವತ್ಸೀ ರತ್ನಗರ್ಭೋ ಧನೇಶ್ವರಃ ಧರ್ಮಗುಬ್ಧರ್ಮಕೃದ್ಧರ್ಮೀ ಸದಸತ್ಕ್ಷರಮಕ್ಷರಂ ಅವಿಜ್ಞಾತಾ ಸಹಸ್ರಾಂಶುರ್ವಿಧಾತಾ ಕೃತಲಕ್ಷಣಃ ವ್ಯವಸ್ತಿನೇಮಿ ಸತ್ವಸ್ಥ ಸಿಂಹೋ ಭೂತಮಹೇಶ್ವರಃ ಆದಿದೇವೋ ಮಹಾದೇವೋ ದೇವೇಶೋ ದೇವಹೃದ್ಗುರುಃ ಉತ್ತರೋ ಗೋಪತಿರಗುಪ್ತಾ ಜ್ಞಾನಗಮ್ಯಃ ಪುರಾತನಃ ಶರೀರಭೂತಹೃದ್ಭೋಕ್ತಾ ಕಪೀಂದ್ರೋ ಭೂರಿದಕ್ಷಿಣಃ ಸೋಮಪೋ ಮೃತಪಸ್ಸೋಮಃ ಪುರುಜಿತ್ ಪುರುಸತ್ತಮಃ ವಿನಯೋ ಜಯಃ ಸತ್ಯಸಂಧೋ ದಾಶಾರ್ಹ ಸಾತ್ವತಾಂಪತಿಃ ಜೀವೋ ವಿನಯಿತಾ ಸಾಕ್ಷೀ ಮುಕುಂದೋ ಮಿತವಿಕ್ರಮಃ ಅಂಭೋ ನಿಧಿರನಂತಾತ್ಮಾ ಮಹೋದಧಿಶಯೋಂತಕಃ ಅಜೋ ಮಹರ್ಹ ಸ್ವಾಭಾವ್ಯೋಜಿತಾ ಮಿತ್ರ ಪ್ರಮೋದನಃ ಆನಂದೋ ನಂದನೋ ನಂದಃ ಸತ್ಯಧರ್ಮಾ ತ್ರಿವಿಕ್ರಮಃ ಮಹರ್ಷಿಃ ಕಪಿಲಾಚಾರ್ಯಃ ಕೃತಜ್ಞೋ ಮೀದಿನೀಪತಿಃ ತ್ರಿಪದಸ್ತ್ರಿದಶಾಧ್ಯಕ್ಷೋ ಮಹಾಶೃಂಗಃ ಕೃತಾಂತಕೃತ್ ಮಹಾವರಾಹೋ ಗೋವಿಂದ ಸುಷೇಣಃ ಕನಕಾಂಗರೀ ಗುಹ್ಯೋ ಗಭೀರೋ ಗಹನೋ ಗುಪ್ತಶ್ಚಕ್ರಗದಾಧರಃ ವೇಧಾಸ್ವಾಂಗೋಜಿತಃ ಕೃಷ್ಣೋ ದೃಢಸಂಕರ್ಷಣೋಚ್ಯುತಃ ವರುಣೋ ವಾರುಣೋ ವೃಕ್ಷಃ ಪುಷ್ಕರಾಕ್ಷೋ ಮಹಾಮನಃ ಭಗವಾನ್ ಭಗಹಾನಂದೀ ವನಮಾಲೀ ಹಲಾಯುಧಃ ಆದಿತ್ಯೋ ಜ್ಯೋತಿರಾದಿತ್ಯಃ ಸಹಿಷ್ಣುರ್ಗತಿಸತ್ತಮಃ ಸುಧನ್ವಾಖಂಡಪರಶುರುದಾರುಣೋ ದ್ರವಿಣಪ್ರದಃ ದಿವಸ್ಪೃಕ್ಸರ್ವದೃಗ್ವ್ಯಾಸೋ ವಾಚಸ್ಪತಿರಯೋ ನಿಜಃ ತ್ರಿಸಾಮಾಸಾಮಗಸ್ಸಾಮ ನಿರವಾಣಂ ಭೇಷಜಂ ಭಿಷಕ್ ಸನ್ಯಾಸಕೃಚ್ಛಮಶಾಂತೋ ನಿಷ್ಠಾ ಶಾಂತಿಃ ಪರಾಯಣಂ ಶುಭಾಂಗಶಾಂತಿದಸ್ರಷ್ಟಾ ಕುಮುದಃ ಕುವಲೇಶಯಃ ಗೋಹಿತೋ ಗೋಪಚರಗೋಪ್ತಾ ವೃಷಭಾಕ್ಷೋ ವೃಷಪ್ರಿಯಃ ಅನಿವರ್ತಿ ನಿವೃತ್ತಾತ್ಮ ಸಂಕ್ಷೇಪ್ತಾ ಕ್ಷೇಮಕೃಚ್ಛುವಃ ಶ್ರೀವತ್ಸವಕ್ಷ ಶ್ರೀವಾಸ ಶ್ರೀಪತಿ ಶ್ರೀಮತಾಂವರಃ
ಶ್ರೀಧ ಶ್ರೀಶ ಶ್ರೀನಿವಾಸ ಶ್ರೀ ನಿಧಿ ಶ್ರೀ ವಿಭಾವನ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾಲ್ಲೋಪತ್ರಯಾಶ್ರಯ ಸ್ವಕ್ಷಸ್ವಂಗ ಶತಾನಂದೋ ನಂದಿರ ಜ್ಯೋತಿರ್ಗಣೇಶ್ವರ ವಿಜಿತಾತ್ಮ ವಿಧೇಯಾತ್ಮ ಸತ್ಕೀರ್ತಿ ಛಿನ್ನ ಸಂಶಯ ಉದೀರ್ಣ ಸರ್ವತಃಕ್ಷುರನೀಶ ಶಾಶ್ವತ ಸ್ಥಿರ ಭೂಷಯೋ ಭೂಷಣೋ ಭೂತಿರಿಶೋಕ ಶೋಕನಾಶನ ಅರಚುಷ್ಮಾನರಚಿತ ಕುಂಭೋ ವಿಶುದ್ಧಾತ್ಮ ವಿಶೋಧನ ಅನಿರುದ್ಧೋ ಪ್ರತಿರಥ ಪ್ರದ್ಯುಮ್ನೋ ಮಿತ ವಿಕ್ರಮ ಕಾಲನೇಮಿನಿಃ ವೀರ ಶೌರೀಶೂರಜನೇಶ್ವರ ತ್ರಿಲೋಕಾತ್ಮ ತ್ರಿಲೋಕೇಶ ಕೇಶವ ಕೇಶಿಹ ಹರಿ ಕಾಮದೇವ ಕಾಮಪಾಲ ಕಾಮೀಕಾಂತ ಕೃತಾಗಮ ಅನಿರ್ದೇಶ್ಯ ವಪುರು ವಿಷ್ಣುರ್ವೀರೋ ನಂತೋ ಧನಂಜಯ ಬ್ರಹ್ಮಣ್ಯೋ ಬ್ರಹ್ಮ ಕೃದ್ಬ್ರಹ್ಮ ಬ್ರಹ್ಮ ಬ್ರಹ್ಮ ವಿವರ್ಧನ ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ ಮಹಾಕ್ರಮೋ ಮಹಾಕರ್ಮ ಮಹಾತೇಜ ಮಹೋರಗ ಮಹಾಕೃತುರು ಮಹಾಯಜವ ಮಹಾಯಜ್ಞೋ ಮಹಾಹವಿ ಸ್ತವ್ಯಸ್ತವ ಪ್ರಿಯ ಸ್ತೋತ್ರಂ ಸ್ತುತಿ ಸ್ತೋತಾರಣ ಪ್ರಿಯ ಪೂರ್ಣ ಪೂರಯಿತ ಪುಣ್ಯ ಪುಣ್ಯಕೀರ್ತಿರನಾಮಯ ಮನೋಜವಸ್ತೀರ್ಥಕರೋ ವಸುರೇತ ವಸುಪ್ರದ ವಸುಪ್ರದೋ ವಾಸುದೇವೋ ವಸುರು ವಸುಮನಾಹವಿ ಸದ್ಗತಿ ಸತ್ಗತಿ ಸತ್ತಾ ಸದಭೂತಿ ಸತ್ಪರಾಯಣ ಶೂರಸೇನು ಯದುಶ್ರೇಷ್ಠ ಸನ್ನಿವಾಸ ಸ್ವಾಮುನ ಭೂತಾವಾಸೋ ವಾಸುದೇವ ಸರ್ವಾಸು ನಿಲಯೋ ನರ ದರ್ಪ ದರ್ಪದೋ ದೃಪ್ತೋ ದುರ್ಧರೋಥ ಪರಾಜಿತ ವಿಶ್ವಮೂರ್ತಿರ್ಮಹಾಮೂರ್ತಿರ್ದೀಪ್ತಮೂರ್ತಿರಮೂರ್ತಿಮಾನ್ ಅನೇಕ ಮೂರ್ತಿರವ್ಯಕ್ತ ಶತಮೂರ್ತಿ ಶತಾನನಃ ಏಕೋನೈಕ ಸವಃ ಕಃ ಕಿಂ ಯತ್ತತ್ಪದಮನುತ್ತಮಂ ಲೋಕಬಂಧುರ ಲೋಕನಾಥೋ ಮಾಧವೋ ಭಕ್ತವತ್ಸಲಃ ಸುವರ್ಣವರ್ಣೋ ಹೇಮಾಂಗೋ ವರಾಂಗಶ್ಚಂದನಾಂಗದಿ ವೀರಃ ವಿಷಮಶೂನ್ಯೋ ಘೃತಾಶೀರಚರಶ್ಚಲಃ ಅಮಾನೀಮಾನದೋ ಮಾನ್ಯೋ ಲೋಕಸ್ವಾಮೀ ತ್ರಿಲೋಕಧೃಕ್ ಸುಮೇಧಾಮೇಧಯೋ ಧನ್ಯಃ ಸತ್ಯಮೇಧಾಧರಾಧರಃ ತೇಜೋ ವೃಷೋ ದ್ಯುತಿಧರಃ ಸರ್ವಶಸ್ತ್ರಭೃತಾಂವರಃ ಪ್ರಗ್ರಹೋ ನಿಗ್ರಹೋ ವ್ಯಗ್ರೋ ನೈಕಶೃಂಗೋ ಗದಾಗ್ರಜಃ ಚತುರ್ಮೂರ್ತಿಶ್ಚತುರ್ಬಾಹುಶ್ಚತುರ್ವ್ಯೂಹಶ್ಚತುರ್ಗತಿಃ ಚತುರಾತ್ಮ ಚತುರ್ಭಾವಶ್ಚತುರ್ವೇದವಿದೇಕವತ್ ಸಮಾವರತೋ ನಿವೃತ್ತಾತ್ಮ ದುರ್ಜಯೋ ದುರತಿಕ್ರಮಃ ದುರ್ಲಭೋ ದುರ್ಗಮೋ ದುರ್ಗೋ ದುರಾವಾಸೋ ದುರಾರಿಹ ಶುಭಾಂಗೋ ಲೋಕಸಾರಂಗ ಸುತಂತುಸ್ತಂತು ವರ್ಧನಃ ಇಂದ್ರಕರ್ಮ ಮಹಾಕರ್ಮ ಕೃತಕರ್ಮ ಕೃತಾಗಮಃ ಉದ್ಭವ ಸುಂದರ ಸುಂದೋ ರತ್ನನಾಭಸ್ಸುಲೋಚನ ಅರ್ಕೋ ವಾಜಸನ ಶೃಂಗೇ ಜಯಂತ ಸರ್ವವಿಜ್ಯೈ ಸುವರ್ಣಬಿಂದುರಕ್ಷೋಭ್ಯಸ್ತರ್ವಾಗೀಶ್ವರೇಶ್ವರ ಮಹಾಹೃದೋ ಮಹಾಗರ್ತೋ ಮಹಾಭೂತೋ ಮಹಾನಿಧಿ ಕುಮುದ ಕುಂದರ ಕುಂದ ಪರಜನ್ಯ ಪಾವನೋನಿಲ ಅಮೃತಾಂಶೋ ಮೃತವಪುಸ್ಸರ್ವಜ್ಞ ಸರ್ವತೋಮುಖ ಸುಲಭ ಸ್ಫೂರ್ತ ಸಿದ್ಧ ಶತ್ರುಜಿ ಶತ್ರುತಾಪನ ನ್ಯಗ್ರೋಧೋ ದುಂಬರೋಶ್ವತ್ಥಶ್ಚಾಣೂರಾಂಧ್ರ ನಿಷೂದನ ಸಹಸ್ರಾರ್ಚಿ ಸಪ್ತಜಿಂಹ ಸಪ್ತಯುಧ ಸಪ್ತವಾಹನ ಅಮೂರ್ತಿರನಭೋಚಿಂತ್ಯೋ ಭಯಕೃದ್ ಭಯನಾಶನ ಅಣುರು ಬೃಹತ್ ಕೃಶಸ್ಥೂರೋ ಗುಣಭೃನ್ನಿರ್ಗುಣೋ ಮಹಾನ್ ಅಧೃತಸ್ವಧೃತಸ್ವಾಸ್ಯ ಪ್ರಾಗ್ವಂಶೋ ವಂಶವರ್ಧನ ಭಾರಭೃತ್ಕಚಿತೋ ಯೋಗೀ ಯೋಗೀಶ ಸರ್ವಕಾಮದ ಆಶ್ರಮಶ್ರವಣ ಕ್ಷಾಮ ಸುಪರ್ಣೋ ವಾಯುವಾಹನ ಧನುರ್ಧರೋ ಧನುರ್ವೇದೋ ದಂಡೋ ದಮಯಿತಾದಮಃ ಅಪರಾಜಿತ ಸರ್ವಸಹೋ ನಿಯಂತ ನಿಯಮೋಯಮಃ ಸತ್ವಾನ್ ಸಾತ್ವಿಕ ಸತ್ಯ ಸತ್ಯಧರ್ಮಪರಾಯಣಃ ಅಭಿಪ್ರಾಯ ಪ್ರಿಯಾರ್ಹೋರ್ಹ ಪ್ರಿಯ ಪ್ರೀತಿವರ್ಧನಃ ವಿಹಾಯ ಸಗತಿರ್ಜ್ಯೋತಿಃ ಸುರುಚಿರ್ಹುತಭುಗ್ಭಿಃ ರವಿರ್ವಿರೋಚನ ಸೂರ್ಯ ಸವಿತಾ ರವಿಲೋಚನಃ ಅನಂತೋ ಹುತಭುಗ್ಭೋಕ್ತಾ ಸುಖದೋ ನೈಕಜೋಗ್ರಜ ಅನಿರ್ವಿಣ್ಣ ಸದಾಮರಶೀ ಲೋಕಾಧಿಷ್ಠಾನಮದ್ಭುತ ಸನಾತ್ ಸನಾತನ ತಮಃ ಕಪಿಲ ಕಪಿರವ್ಯಯ ಸ್ವಸ್ತಿದ ಸ್ವಸ್ತಿ ಕೃತ್ಸ್ವಸ್ತಿ ಸ್ವಸ್ತಿ ಭುಕ್ ಸ್ವಸ್ತಿ ದಕ್ಷಿಣ ಅರೌದ್ರ ಕುಂಡಲೀ ಚಕ್ರೀ ವಿಕ್ರಮ್ಯುರ್ಜಿತ ಶಾಸನ ಶಬ್ದಾತಿಗ ಶಬ್ದ ಸಹ ಶಿಶಿರ ಶರ್ವರೀಕರ ಅಕ್ರೂರ ಪೇಶರೋ ದಕ್ಷೋ ದಕ್ಷಿಣ ಕ್ಷಮಿಣಾಂಗರ ವಿದ್ವತ್ತಮೋ ವೀತಭಯ ಪುಣ್ಯಶ್ರವಣ ಕೀರ್ತನ ಉತ್ತಾರಣೋ ದುಷ್ಕೃತಿ ಪುಣ್ಯೋ ದುಃಸ್ವಪ್ನನಾಶನ ವೀರ ರಕ್ಷಣ ಸಂತೋ ಜೀವನ ಪರ್ಯವಸ್ಥಿತ ಅನಂತರೂಪೋ ನಂತಶ್ರೀರ್ಜಿತಮನ್ಯುರ್ಭಯಾಪಃ ಚತುರಸ್ರೋ ಗಭೀರಾತ್ಮ ವಿದಿಶೋ ವ್ಯಾದಿಶೋ ದಿಶಃ
അനാദിർഭൂർഭുവ ലക്ഷ്മീ സുവീരോ രുചിരാംഗദ ജനനോ ജനജന്മാതിരഭീമോ ഭീമപരാക്രമ ആധാരനിലയോധാത പുഷ്പ സപ്രജാഗര ഊർധ്വസ്പഥാചാര പ്രാണിത പ്രണവ പ്രണ പ്രമാണ പ്രാണനിലയ പ്രാണജീവന തത്വം തത്വവിവേകാത്മാ ജന്മ മൃത്യുജരാതിക ഭൂർഭുവസ്വസ്തരുസ്താരസ്സ പിതാ പ്രപിതാമഹ യജ്ഞോ യജ്ഞപതിര്യജ്വാ യജ്ഞാംഗോ യജ്ഞവാഹന യജ്ഞഭൃത് യജ്ഞകൃതി യജ്ഞി യജ്ഞഭുക് യജ്ഞസാധന യജ്ഞാന്തകൃത് യജ്ഞഗുഹ്യ മന്ന മന്നാദയേവ ച ആത്മയോനി സ്വയം ജാതോ വൈഖാന സാമഗായന ദേവകീ നന്ദന സ്രഷ്ടാ ക്ഷിതീശ പാപനാശന ശംഖവൃന്ദകീ ചക്രീ ശാരംഗധനവാഗദാധര രഥാംഗപാണിരക്ഷോഭ്യസർവപ്രഹരണായുധ സർവപ്രഹരണായുധ ഓം നമഃ ഇതി ഹരയേ നമഃ ഹരയേ നമഃ ഹരയേ നമഃ.